ಪಿತೃವಚನ ಪಾಳುನ ದೋಘೆ ಹೂವುರೇ ಕೃತಾರ್ಥ ಮುಕುಟ ಕವಚ ಧಾರಣ ಕರಿ ಕಾವೇಶ ತಾಪಸಾಚ ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ ಸಂಪಲಾ ವಿನಾಹಿ ವರ್ಷೇ ದಶೋತ್ತರಿ ಚಾರ ಅಯೋಧ್ಯೆ ಸ ನಾಹಿ ಏಣೆ ಸತ್ಯ ಹೇ ತ್ರಿವಾರ ತೂಚ ಏಕ ಸ್ವಾಮಿ ಆತ ರಾಜ್ಯ ಸಂಪದೇತ ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ ಪುನಃ ನಕಾ ಏವು ಕೋಣಿ ಪುನಃ ನಕಾ ಏವು ಕೋಣಿ ದೂರ ಯಾ ವನಾತ ಪ್ರೇಮ ಭಾವ ತುಮಚ ಮಾಝಾ ಜಾಗತ ಮನಾತ ಮಾನ ವಾಢವಿ ತೂ ಲೋಕಿ ಅಯೋಧ್ಯಾ ಪುರೀಚ ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ ದೈವ ಜಾತ ದುಃಖೇ ಭರತ ದೋಷನಾ ಕುಣಾಚ ಪರಾಧೀನ ಆಹೆ ಜಗತಿ ಪುತ್ರ ಮಾನವಾಚ.